ಲಹರಿಯೋಡನಿಯಾಲಹಕಿ ಮೃದಂಗ ಕನಕ ಝತ್ ಝತ್ ಝತ್ ಝತ್ ನಗಿನ ದೇ ಝತೇ ಸಗನ್ ನದಾದ ಇತಿ ಝತ್ ಝತ್ ಝತ್ ಝಡನ್ ಝಟ್ ಝಟ್ ಸಗನ್ ಕಾ ಸಗನ್ ಕಾ ಇತಿ ಝಟ್ ಝಟ್ ಝಟ್ ಸಗನ್ ಕಾ ಜೀ ಸಗನ್ ನದಾ ಸಾಧಾ ಇತಿ ಝಟ್ ಸಗನ್ ಕಾ ಸಾಧಾ ಸಗನ್ ಕಾ ಮಾನ ಗಯೀ ರಾಧಾ ಮಾನ ಗಯೀ ರಾಧಾ ಮಾನ ಗಯೀ ರಾಧಾ ಸಾಧಯ ಸಯ ಸತ್ ಸಾಧಯ ಸಯ ಸತ್ ಸಾಧಯ ಸಯ ಸತ್.